0: ಅಂದ್ರೆ ಆದ್ರೆ ಬೆದಾಗನ್ನ ಓನೆಮನ ಸತೆಯ ದಿನ ದವಲ್ ಎಕೆದ ಹತರ ಬೆದಗ
1: ಓವರ್ ಟೈಮ್ ಬೀಟ್ಸ್ ವಿತ್ ಜಾಮ್ ಜಾಮ್.

0: ಮಾನವೀಯ ಪ್ರೇಮಯೇ ಸೌಂದರ್ಯಾತ್ಮಕ ಪ್ರೇಮನ ಸಂದದೇ ದಹರ ಆದರೆ ನಾಗರಿ ನಿಲಾಖಂಡೆ ಸಂದದೇ ದಹರವನ್ನು ವೆನ್ ಗೌರವನೀಯ ಸಹಭಾಗಿತ್ವ ಶ್ರೀ ಜಯವರ್ಧನಪುರ ವಿಶ್ವವಿದ್ಯಾಲಯ ಸಿಂಗಲ ಸಹ ಜನ ಸನ್ನಿವೇದನ ಅಧ್ಯಯನಾಂಶ ಜ್ಯೇಷ್ಠ ಕಥಿಕಾಚಾರ್ಯ ಆಚಾರ್ಯ ಹಂಸಮಾಲಾ ರೆಟಿಕ ಹಾಪಲ ವಿರಾಮೇನ್ ಪಸ್ಯ ಅಭ್ಯಾನ ಗೀತೆ ಆಚಾರ್ಯ ಜಯರತ್ನ ರಣತುಂಗೆ ಅನ್ನ ಗಾನ ಗೀತೆ ಕಪಿ ಹಾನಿ ಮೇ ಗೀತೆಲಿ ಅನ್ನ ಸುನಿಲ್ ಸರತ್ ಪೆರೇರಾ ಸೂರಿನ್ ಹೋಲಿ ಗೀತೆ ಕಪಿ ಕಾಲನುತ್ತ ಹೋವ ಗೀತೆಯ ಸಂಗೀತ ವತ್ಕರಾನ್ನಿ ದಾರತ್ನ ರಣತುಂಗೆ ಅನ್ಮಯ್ ಅಪಿ ಕಲಿನ್ನ ವಿರಾಮೇಟ ಕಲಿನ್ನ ಹೋಗ ಗೀತೆ ಸಂಗೀತ ವಿಕ್ರಮಸಿಂಗಗೆ ಹಣೆನ ಅಪಿಟ ಹುಣ ಇರಹಂತ ವಿತ್ತರದ ಕೆಲವು ದಕ್ಕಿನ್ನ ಮೆದುರಟ ರಿಂಗ ಕೌಲು ದೊರಿನ್ ಕೇಳ ಮೇ ಗೀತೆದಿ ಸಂದೆಯ ಹಸೆ ಇರಟ ಮುವಿನ್ ಕಾಲಯ ಕೌಲು ದೊರಿನ್ ಮಿಯಾನವ
1: ಒಮಣಿಕಾ ಕಲಿನ್ ಕೌಲು ದೊರೆ ರಿಂಗ ಕೆನಕ್ಕೆ ಅತುಲಟೇನೇಕ ಗೆನ ಕಿಯಾನೆ ಮೆತ್ತನದಿ ಕಿಯಾನೆ ಮಿಯಾಮ ನಿಕ್ಮಯಾಮ ಕೆನೆ ಎಕಮ ಕೌಲುವಮ ಅರಗಿನ ತೀನ ಗೇಯಪದ ರಚಕ್ಯೋ ದೆದನೆ ತಮಂಗೆ ಅದಹಸ ಕಿಯನ್ನ ಸೆಂದೆ ಅಹಸಿ ಇರಟಮುವಾಮಿ ಇರ ಉದೇರ ನಗಿನೋ ಬಹಿನೋ ವಿತರೈ ಅಪಿಟ ದನೆನ್ನಿ ಹಬೆ ಅಪಿಟ ನೋತ್ತೆನಿನ ದೇ ತಮೈ ಮೇ ಇರ ನೆಗೀಮತ್ ಬೆಸೀಮತ್ ಅತ್ತರ ದವಸಿನ್ ದವಸ ಗತವಿನೋ ದೆನ್ ಹರಿಯಟಮ ಮೇ ಅವರುದ್ದಿ ಜನವರಿ ಮಾಸಿ ಉದಾವುನೇ ಅದ ಇಯ ವಗೇನೆ ದೆನ್ ಮಾಸ ಹತ
0: ಗೆವಿಲ ವಸರಿಂ ಭಾಗ್ಯ ಕೆವಿಲ
1: ಗೆವಿಲ ಇವರೈ ಇತಿನ್ ಏ ನಿಸಾ ಅಪಿಟ ನೋದೆನುವತ್ವಮ ಕಾಲಯ ಅಪೇ ಅಂಗಿಲಿ ಅತ್ತರಿಂ ಗಿಲಿಹಿಲಾನ ಒಮ್ಮನ ಮತಕ್ಕನೋ ಮಣಿಕ ದಿನೂ ರಾಜಗುರು ಲಿಯಪು ಅಂಡಗಸೈ ಮಠ ರಾತ್ರಿ ಕೇನ ಕಾವ್ಯಕೃತಿ ಅಂತರ್ಗತವನು ಕವಿಯ ಅಂದುರ ಎವಿದಿನ್ ಎಹಟ ಅನೇನ
0: ಕೊಹೇ ದೈನುಬ ಅಹನ ಹಿಂದ
1: ಸುಂದುರ ಆಸೆ ಕೆಲವರಕ ಮಮ
0: ಎಕ ಲಂಗಿನ್ ತರು ದೆಕಂದ
1: ಏಕ ಲಂಗಿನ್ ತರು ದೆಕ ಅಂದಲ ಅಯ ಬಲಾಪುರತ್ತು ವೆನ್ನೇ ಎಮಿತನ್ ದಿಕ್ಕಿಯನ್ನೇ ಮೇ ಅಪಟ ನೋತೇರೆನ್ನ ಅಪೇ ಜೀವಿತೆ ಆತಿನ್ ಆತರ ಗಲಾಗಿನ ಅನವ ಅಪಿ ದಣ್ಣೆ ನೆತಿವ ವಗೆ ಇತಿ ಮೆತನ ದಿಕ್ಕೇನವ ಕಣವೆಲ ಅಲ್ಲಗಿನ ಕೌದೋ ಎನವ ಆತ ಅತೀತಿ ನಮ್ಮ ಆತ ಅತೀತಿಂಗ್ ಎನ ಕಣವೆಲ ಅಲ್ಲಂಗ್ ಎನೇಕ ತಮೈ ಅಪೇ ಬೆಂದಿ ಅಪಿ ಕ್ಯಾನ ಅನೇ ಮಂದಣ್ಣೆ ಅಪಿ ಅಯ್ಯಾಟ ಕೆಮತಿ ವೆನ್ನಿ ಅಯ್ಯಾಟ ಅಕಮತಿ ವೆನ್ನಿ ಕಿಲ ಹಿತಾಗಣ್ಣ ಬೆರಿ ವೆನ್ನಿ ಮೇ ಅಪಿ ನೋದನುವತ್ತುಮ ಅಪಿ ಅರಂಗಿನ ಮತಕ ಸಹ ಮೇ ಸಂಸಾರಗತ ಹೆಂಗೀಂ ವಲತೀನ ಎಕತುವ ಬಲಾಪುರತ್ವ ಲಯಟ ತುರುಳು ವಿ ಎನ ಪೆರಮಗ ಬಲಾ ಹಿಂದಿನವ ಏ ನಿಸಾಮ ಮೇ ಸಂಸಾರಗತ ಬೆಂದೀಮಕ ಛಾಯಾವನ್ ಹೆಮ ನೆತ್ತಂ ಇವಾಕ್ ಹೆಮ ತನ್ ಸಂವೇದಿತಾವ್ಯ ತೀನ ನಿಸಾ ಏ ಕೇನ ಕೆನಾ ಎನಕಂ ಅಪಿ ಮಗ ಬಲನ ಅವಸ್ಥಾ ಅಪೇ ಜೀವಿತ ಲೋಣ ತರಂ ತೀನವ ಏಕೆನ ಕೌ ವಿನ ಕೌರು ಆವತ್ ಅಪಿ ಅನೇ ನೇ ಯಾ ನೆಮೇ ಕೀಕೆ ಹೊಯನ್ನಿಮ ಅಣ್ಣಾರ ಸಂಸಾರಗತ ಬಲಾಪುರತ್ವೇ ಹೆಂಗೀಮ ಅರ ಕಣವೆಲ ಅಲ್ಲಂ ಅಪಿಟ ಆವ ಇವ
0: ಅಪೇ ಹದವತೇ ಅಂದಿಲಾ ತೇನ
1: ರೂಪಯ ದುಕಿಟ ಮಿಹಿರ ದಿನ ಪಾಲುವ ತನಿಕಮ ಮಾವಟ ದೆವಟಿ ಕಂದಲು ಸಲನವ ಅದತ್ ಎದಾ ಮಿನ್ ನುಪು ಬುದು ಸುವದ ಏ ಅತರೆ ಮಾವಿತ್ರ ದನೆನವ ದನ್ ವೆಲಾ ತಿಯನ್ನೆ ಏ ರೂಪೆ ಅಪಿಟ ಹಂಬ ವಿನ್ನೆ ಅರ ದನ್ ನೇನೆ ಮೊಣಿಕ ಇಪದಿಲಾ ಇನ್ನವದ ನೆದ್ದ ಕೇಳವತ್ ಹೆಬೈ ಏ ಉನಾತ್ ಏ ಅತರೆ ಏ ಸುವಂದಿಯೇ ಮತಕ ಎತಿಯಾಗೇನ ಅಯ ವೆನುವಂ ಹೆಮ ನೆತ್ತ ಏ ಕಿಯನ ಕೆನಾ ವೆನುವೆನ್ ಅಪಿ ಎದತ್ ಅದತ್ ಹೆಮದಾಮತ್ ಬಲಾಗಲಿ ಇನ್ನೋ ಹೆಮ ಕೆನೆಕ್ಮ ಮೇದೇ ಅಡುವಡಿ ವಶೇಂ ಕರಣವಾ

ಈ ಶಾಸನೆ ಲಾಭೀನ್ ಅತರ ಅಗತನ್ ಪತ್ರ ತನ್ ವಹನ್ಸೆ ಸೀವಲಿ ಮಹಾರಹತನ್ ವಹನ್ಸೆಯ ಏ ಉತುಮ್ ಸೀವಲಿ ಮಹಾರಹತನ್ ವಹನ್ಸೆಗೆ ಮಹಾ ತೇಜಾನುಭಾವೇನ್ ಧನಯ ಕೀರ್ತಿಯ ವರ್ಧನೆಯ ವೇವಾ ಭವಭೋಗ ಆಹಾರ ಪಾನ ಸುಲಭ ವೇವಾ ರಜಬಿಯ ಸುರ ಸತುರುಬಿಯ ದುರುವೇವಾ ಒಬೇ ಕಾಯಿಕ ಮಾನಸಿಕ ಸುವೆಯ ವರ್ಧನೆಯ ವೇವಾ ಮೇ ಮಹಾನುಭಾವ ಸಂಪನ್ನ ಸೀವಲಿ ಪಿರಿತ ಸ್ಯಾಮ ದಿನಕಮ ಒಬೇ ನಿವಸಿ ವ್ಯಾಪಾರಿಕ ಸ್ಥಾನೆ ಸೇವಾ ಸ್ಥಾನೆ ರಥವಾಹನ ಆದಿ ಶ್ರವಣೆಯ ಕಿರೀಮೆನ್ ಸಿಹಿಪತ್ ಕಿರೀಮೆನ್ ಸಜ್ಜಾಯನ ಕಿರೀಮೆನ್ ಸಿಯಲು ಯಹಪತ ಉದಾಗ.